ಮಾಡ್ತಿದ್ದೆ ಡಾಕ್ಟರ್ ಅಪ್ಪು ಸಿಂಹಮ್ಮಿಯನ್ನು ಜಾನುವಾರು ಸಿಗ್ಬೋದೇನು ಸಿಗ್ಬೋದೇನು ಮಕ್ಕಳು ಶಿವರಾಮಿಗೂ ಸಿಗ್ಬೋದೇಮಿ ಆಮೇಲೆ ಮಕ್ಕಳು ತಾನೆ ತಮ್ಮ ಕಮತಿ ಮುಡ್ಲು ಶಿಪೂಜು ಕುಯ್ ಮುಡ್ಲು ತುತ್ತಾಂಗಮಿ ನೀಲಕಾವತಿಗೆ ಜಾಸ್ತಿ ತಮ್ಮ ತಮ್ಮ ಸಿಲಕ್ಕೊಂಡು ಆಮರಾವ್ ಕಷ್ಟ ತುತ್ತಾಂಗಮಿ ತಮ್ಮ ನಿಜ್ಜಿನ ಅಷ್ಟು ಮುಖವಾಂಗ ಮುಖಾಕಾವತಿಗೆ ವಸ್ತು ತಾಯಿ ಲಕ್ಷ್ಮಿ ಯುದ್ಧತ್ತೆ ಯುದ್ಧತ್ತೆ ತಪ್ಪ ನಮ್ಮ ಕಷ್ಟ ಮಾಡಿ ಲಕ್ಷ್ಮಿ ಕಾವು ಲಕ್ಷ್ಮಿ ಕಟ್ಟ ಕಾಮಕ್ಕನೇ ತಿದ್ದುಗು ತಾಸು ಕಟ್ಟರು ಅಟ್ಟಿದ್ದುಗು ಲಕ್ಷ್ಮಿ ಇದತ್ತಿಂಗು ಕಮಕ್ಟವನ್ನು ಕಮಟಿವು ನಟ್ಟುವರು ಕುಗಿಯುತ್ತಿಮಿ ಕಕ್ಷಿ ತಕ್ಷವು ಕುಗಿಯುತ್ತಿ ಕಟ್ಟಮ ಒಂದೇ ಮಕ್ಷವು ಅಕ್ಷರನಾಮ ಕೈ ಲಕ್ಷವು ನಪುಂಗತಿಗು ಕಮ್ಮ ಕೊಚ್ಚವರು ಅಮ್ಮಿಗನ್ನು ಡಾಕ್ಟರ್ ಕುಟಾಯಮನ್ನು ಅವನು ಕಟ್ಟಿದ ಕಾವು ಮತ್ತೆ ಅಮ್ಮ ಲಕ್ಷ್ಮಿ ಕಸೆ ಕಾವು ಮಟ್ಟಿಗೆ ಬಸಾರ ಲಕ್ಷ್ಮಿ ಮಿಜ ಅಂಗತ್ತಿನ ಯಾರು ಲಕ್ಷ್ಮಿ ಕಿಮಕ್ಟ ಕೈ ಲಕ್ಷ್ಮಿ ಲಕ್ಷ್ಮಿ ತಪ್ಪು ಉಟಾಚಿ ಮನೆ ಅಮ್ಮ ತಪ್ಪು ತಿಂಗಳು ಕಟ್ಟಿದಾಗ ತವಂಗಾಲ ಅಮ್ಮಿಗನ್ನು ಉಪಂಗ ಕಟ್ಟಿತ್ತು ಆಗ್ತಿದ್ದುವು ತವಂಗಾಲ ಅಮ್ಮಿಗನ್ನು ಅಯ್ಯೋ ಸ್ವೀಕ ಮಿಸ್ಟಾಪಿನ ಕೈಯುಕ್ಷರ ಕಳಮ್ಮಿಗನ್ನು ಅಂಗತ್ತಿನ ತೆಂಗಿನ ನಮಗೆ ಕೊಟ್ಟವನ್ನ ಕೈಯುಕ್ಷರ ಕೈ ಕೂಡ ಕೈಯುಕ್ಷಮೂರು ಅಕ್ಷಮ ಮತ್ತೆ ಒಕ್ಕೋಶಾಟಿತ್ತೆ ಇನ್ನೊಮ್ಮೆ ಕಾಟ್ಟಿನಕ್ಕೆ ಕೈಯುಕ್ಷರದ ಬರ ಅಮ್ಮಗಿಟ್ಟ ಅತ್ಯಮ ಕೋಟ ಕೈಯುಕ್ಷರದ ಅಷ್ಟು ಗುಪ್ಪಿಂಗ ಸುಟ್ಟು ಸುಟ್ಟು ಅಂತ